ಬಹಳ ಸತ್ಗುರು ಬಿಟ್ಟ ಮಾರೆ ಮೇಲೆ ಕುಸುಮ ಸಮಾಲಯ ಜಿನ್ಕಾರ ಉಪದೇಶ ಗ್ಯಾನ ಜಲ್ದಿ ನೈತ್ರಿ ಜಗತ್ ನಿಹಾಲಯ ಖಸುಮ ಛೋಡ ದೂಜಾ ಲಗ್ಗೆ ಡು